ಭರ್ಜನಂ ಭವಬೀಜಾನಾಮರ್ಜನಂ ಸುಖ ಸಂಪದಾಂ ತರ್ಜನಯ್ಯ ಮದೂತಾನಾಂ ರಾಮ ರಾಮೇತಿ ಗರ್ಜನಾಂ ಶ್ರೀ ಸೀತಾರಾಮ್ ನಾಂ ಮಹಾರಾಜಕೇ ಸಂತ ಬಡೇ ಪರಮಾರ್ಥೇ ಭೇಷಧರೇ ಅವಧೂತ್ ರಾಮ